ಕೆ ಸಕ್ಕುಬಾಯ್ ನರಸಿಂಹ, ಎಲ್ಲಮ್ಮ ಗಂಡಯ್ಯ, ಮುತ್ತಮ್ಮ ನಿರ್ಮಲಾ ನರೇಂದರ್, ಶಾಂತಿ ರೇಣುಕಾ, ಲಾವಣ್ಯ ಸ್ವರೂಪ, ಶಿರೀಷಾ, ವಿವೇಕ್ ರಜಿತಾ, ವಿಮಲಾ ಶ್ರೀನಿವಾಸ್, ರಾಜ್ಕುಮಾರ್, ಲಲಿತಾ ಶ್ರೀಜಾ, ಅಭಿಲಾಷ್ ವಾರ ಕುಟುಂಬ ಸಭ್ಯುಲು. ಸಂಗೀತಂ ಇಳಯರಾಜಾ.